ಸಾರಿ ಬಲು ಪನಾಜಿರ ಪಬ್ಬುತಲೇ ಬಿರಲಿರಿಲ್ ಮಫೇ ನಗಲ್ ಮಹಾಪಾದಿಮುಲಾದಿತೈ ಫಸಲ್ಲಿ ಸರ್ಮದ ಬಿದಸ್ಲಿಮಿದಿರ ನ್ಯಾಯತಿ ಮಲಕಬಿಯುಹುಬಿರ ಸೇದಿನ ಮೊಹಮ್ಮದಿ ವಸತಿ ಹಂಪಿ ವಸತಿ ಸ್ವಾರಿ ಬಿಹುರ್ಮತಿ ಸಲತಿ ಮನೀಯ ಸಲ್ಯಾಣ ಪಂಜಾಬಿ ಸರೇಯ ಸೈದಿನ ಮೊಹಮ್ಮದಿ ವಸಲಿಗೆ ಬಲಾಲಿ ವಸತಿ ವಕುಲ್ಲಿ ಮುಸ್ಲಿಮೇ ವದುನಿಲೆ ಅನಿತ ವಸತಿ ವಸಾದಿ ವಿಮಾನ ಜಿಯ ಮಿನ ದುರಿ ವಗುಲ್ಲಿ ವ